ನಿಲಗ. ತಬ್ಬಲಿಯು ನೀನದೆ ಮಗನೇ, ಒಂದನಂದು ಕಲದಲ್ಲಿ ಚೆಲುವಿ ಕಾಡು ಕೊನ್ನೂರೂ ಹೇಗದಿತ್ತಿ. ಯೇ ಹೇ ಕುಚ್ ಪ್ರಮುಖ ಕನ್ನಡ ಫಿಲ್ಮೋ ಕೆ ನಾಮ ಜಿನ್ಮೇ ಗಿರೀಶ್ ಕರ್ನಾಡ್ನೆ ಅಭಿನಯ ಕಿಯಾ ಹೇ. ಉನ್ಕೆ ಅಭಿನಯ ಸಜಿ ಹಿಂದಿ ಫಿಲ್ಮೋ ಕಿ ತೋ ಏಕ್ ಲಂಬಿ ಫೆಹರಿಸ್ತ್ ಹೇ. ಜಾದೂ ಕಾ ಶಂಖ್, ನಿಶಾಂತ್, ಮಂಥನ್, ಸ್ವಾಮಿ, ಜೀವನ್ ಮುಕ್ತ್, ಸಂಪರ್ಕ್, ರತ್ನದೀಪ್, ಬೇಕಸೂರ್, ಆಶಾ, ಮನ್ಪಸಂದ್, ಅಪ್ನೇ ಪರಾಯ್, ಶಮಾ, ತೇರಿ ಕಸಮ್, ಆನಂದ ಭೈರವಿ, ಏಕ್ ಬಾರ್ ಚಲೇ ಆವ್, ತರಾನಾ, ಜಮಾನಾ, ಮೇರಿ ಜಂಗ್, ಸುರ್ಸಂಗಮ್, ಸೂತ್ರಧಾರ್, ಆಕರ್ಷಣ್, ಮಿಲ್ ಗೈ ಮಂಜಿಲ್ ಮುಝೆ, ಚೈತನ್ಯ, ಬ್ರಹ್ಮ, ಅಂತರ್ನಾದ್, ಗುನಾ, ಪ್ರಾಣದಾತ, ಆತಂಕ್, ಚೈನಾ ಗೇಟ್, ಎಕೆ 47, ಪುಕಾರ್, ಇಕ್ಬಾಲ್, ಡೋರ್, 8x10 ತಸ್ವೀರ್, ಆಶಾಯೇ, ಲೈಫ್ ಗೋಸ್ ಆನ್, ಏಕ್ ಥಾ ಟೈಗರ್, ಶಿವಾಯ್, ಚೌಕ್ ಅಂಡ್ ಡಸ್ಟರ್ ಆರ್ ಟೈಗರ್ ಜಿಂದಾ ಹೇ. ಫಿಲ್ಮ್ ಸುರ್ಸಂಗಮ್ ಜೊ ತೆಲುಗು ಮೇ ಶಂಕರಾಭರಣಂ ಕೆ ನಾಮ ಸೆ ಬನಿ ಥಿ. ಇಸ್ಕೆ ನಾಯಕ್ ಪಂಡಿತ್ ಶಿವಶಂಕರ್ ಶಾಸ್ತ್ರಿ ಕಿ ಭೂಮಿಕಾ ಮೇ ಥೆ ಗಿರೀಶ್ ಕರ್ನಾಡ್. ವೋ ಜಾನ್ದಾರ್ ಶಾನ್ದಾರ್ ಅಭಿನಯ ಕೈಸೆ ಭುಲಾಯಾ ಜಾ ಸಕ್ತಾ ಹೇ.